ಪಿಲೆಯಾಗಿ ರಾಣಿ ಪಲ್ಲವ ಬೀಜ ಕಭೈ ಬೀಜ ಸದಾಥೀನ್ ದ್ರೌಪದಿ ಛೋರಾ ಪಾದ ಪರಾಕ್ರಮೀ ಹುನ ಗಯೆ ತಿ ದ್ರೌಪದಿ ಕಾಪಿ ರಾಣಿ ಅರ್ಜುನ ಕಿ ಪಿ ಹುನ ಗಾಯಿನ್ ಬೈನಿ ಜಮುನಾ ಕಿ ನಾರಾಯಣ.

ಹರಿ ನಿರುಯು ಮಲ್ಲಿ ದಿಯ ಮಾರಿ ರಸವಾಸ ದೇವು ಮುಂಚಾಂ ಜಾನಿಸು ತಿಮ್ರಾ ಪುತ್ರ ಇಲಾಯಿ ಗದಿ ದಿನಿಸು